0: ಮತ್ತು ಭಾರತೀಯ ಸಂಸ್ಕೃತಿಯಂದು ಮೊದಟಿ ಪದಮರು ಸರ್ವರೂ ಸುಖಂಗಾ ಉಂಡಾಲಿ, ಸರ್ವರೂ ಸೌಭಾಗ್ಯಂಗಾ ಉಂಡಾಲಿ, ಸರ್ವರೂ ಆನಂದಮಯುಲೈ ಉಂಡಾಲಿ, ಸರ್ವರೂ ಆರೋಗ್ಯವಂತುಲೈ ಉಂಡಾಲಿ. ಇದು ಭಾರತೀಯ ಯೊಕ್ಕ ಸಂಸ್ಕೃತಿ ಪ್ರಧಾನ ಸೂಚನೆ.
1: ದಿ ಫಸ್ಟ್ ಡಿಕ್ಟಮ್ ಆಸ್ ಪರ್ ದಿ ಕಲ್ಚರ್ ಆಫ್ ಭಾರತ್ ಇಸ್ ದಟ್ ಎವ್ರಿಬಡಿ ಶುಡ್ ಲಿವ್ ಇನ್ ಪೀಸ್, ಪ್ಲೆಂಟಿ, ಪ್ರಾಸ್ಪೆರಿಟಿ, ಬ್ಲೆಸ್ ಅಂಡ್ ಗುಡ್ ಹೆಲ್ತ್.
0: ಪ್ರೇಮಸ್ವರೂಪುಲಾರ
1: embodiments of

ಚಿತ್ತ ಚೋರಾ ಬೃಂದಾವನ ಸಂಚಾರ ಬಡಾ ಚಿತ್ತ ಚೋರಾ ಬೃಂದಾವನ ಸಂಚಾರ ಗೋಪಾಲ ಗೋಪಾಲ ಹೇ ಮುರಳಿ ಗೋಪಾಲ ಗೋಪಾಲ ಗೋಪಾಲ ಗೋಪಾಲ ಗೋಪಾಲ

ರಾಮ ರಾಮ ರಾಮ ರಾಮ ರಾಮ ರಾಮ ಜೀ ಬೋಲೋ. ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ. ಸತ್ಯನಾಮ ಸತ್ಯ ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ ಜೀ ಬೋಲೋ. ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ ಬೋಲ್. ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ ಜೀ ಬೋಲೋ. ಕೃಷ್ಣ ಕೃಷ್ಣ ಕೃಷ್ಣ ನಿತ್ಯ ನಿತ್ಯ ಜಪಿಯೇ ಕೃಷ್ಣ ನಾಮ ಜೀ ಬೋಲೋ. ನಿತ್ಯ ನಿತ್ಯ ಜಪಿ ಹರಿ ಹರಿ ಹರಿ ಹರಿ ಹರಿ ಹರಿ ಜೀ ಬೋಲೋ. ಬೋಲೋ ಹರಿ ಹರಿ ಹರಿ ಹರಿ ಹರಿ ಹರಿ ಜೀ.

ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ರಾಧಾರಮಣ ಕರಿ ಗೋವಿಂದ ಜೈ ಜೈ ವಾಕೆ ಗುರು ವಾಕೆ ಗುರು ವಾಕೆ ಗುರುಜಿ ಬೋಲೋ ವಾಕೆ ಗುರು ವಾಕೆ ಗುರು ಬೋಲೋ ವಾಕೆ ಗುರು